ಬೇರೆ ಯಾವ ಸಿಂಹನ ಎದಿವ ಯಲ್ಲಯ್ಯನ ಎಲ್ಲವು ಎಲ್ಲ ಗರಗದೆಂದಾವ ಸಿಂಹನ ಎದಿವ ಯಲ್ಲಯ್ಯನ ಎಲ್ಲವು ಎಲ್ಲ ಬಲೆಯರ್ಗೆ ಸೀವೆ ಬಬೂರ ಊಸಿದೆ ಗುಗುಬಿಸ್ ಅಕೈಸರ ಘಾತ ಸಾಕ್ ಮಯಲೇ ಕುಹಿಯ ಅಲ್ಲೇ ಚರ್ಚನ ಹಾಕದನು ಭಗವನ್ನ ಚಿಕಿಸು ಹಸ್ಕಂಗಿಯಲ್ಲ ಮುಠಾಕ ಬಾಯನ್ ಕೆರೋ ಅಬ್ದುಲ್ ಮನಾಫ್ ಮಸಿವನ್ ಮುದೆಂಕು ಗೊಬ್ಬಿಂಕ್ ಬಿಸ್ಬಂ ಫಾತು ಎಲ್ಲ ಮುಠಾಕು ಬಾಯನ್ ಕೆರೋ ಅಬ್ದುಲ್ ಮನಾಫಿ ಮೌನ್ ಮುದೆಂಕು ಗೊಬ್ಬಿಂಕ್ ಬಿಸ್ಬಂ ಫಾತು ಎಲ್ಲ ಬುಲ್ಡೆಂಕಿ ಬಿಂತು ಹದು ವಲ್ಲಾಯ್ ಓ ಮನಗೆ ಡೆಂಕಲ್ ಮದ್ದಿಂತು ಅದಿ ಬಿಲಾಯಿ ಎಲ್ಲ ಬುಲ್ಡೆಂಕಿ ಬಿಂತು ಹದು ವಲ್ಲಾಯ್ ಓ ಮನಗೆ ಡೆಂಕಲ್ ಮದ್ದಿಂತು ಅದಿ ಬಿಲಾಯಿ ಎಲ್ಲ ಕೆರವಲ ಸಿಮ್ರಾನ್ ಡೆಮ್ಮಕ್ಕೆ ಮೂರ್ಖ ಇಲ್ಲ ಅರಮಾಳು ಬಾಯ್ ಕುಮ್ರಾನ್ ಹೊಯ್ ಸೊಗನ ಎಲ್ಲ ಮುತ್ತು ಗುಡ್ಡಿಗಿವಿನ್ ಬುರಿಯಲ್ಲ ಕೊಜ್ಜಲ ಸಲ್ಮಾ ಚಮೋಯ್ ಬಿಂತು ಹಮ್ರಿನ್ ಫೋಲ ಸಲ್ಮಾ ಮುತಾಹಿರತು ಅಸಿಯಾಲಿ ಚಾಹಿರತು ಮಿಂಕಾಹಿರ ನಾಸನ್ಯ ಅಹ್ಲಾಹಿಯಲ ಸಲ್ಮಾ ಸಕಿಯತು ಹೌ ಮಿನ್ ಸಾತು ಮಕ್ರೂಮತಿನ್ ಮಗೋಲ್ದತು ಹೈನಿ ಸಾತು ಲೂಸಿಯಲ ಸಲ್ಮಾ ಸಕಿಯತು ಹೌ ಮಿನ್ ಸಾತು ಮಕ್ರೂಮತಿನ್ ಮಗೋಲದು ಹೈನಿ ಸಾತು ಲೂಸಿಯಲ ಸಲ್ಮಾ ಕಸೀರತು ಮಾಲಿನ್ ಉಮುಹ ಅಬೋ ಹಕಾಲು ಹಾಲಿನ್ ಬನಿ ಮಜಾರಿಯಲ್ಲ ಹಾಸಿನ್ ಕೆರೋ ಬೆನ್ನ ಬೆಂಗ್ ಮೊಹಮ್ಮೆ ಪುನಗಲ್ ಬನ್ಯೋ ಶಿಬಾರ್ ಕೊಂಗಂ ಬೆನ್ ಹಕಿಯಲ್ಲ ಕೆರೋಗ್ಲ ಜುಪ್ ಡೋಮಿ ಬಾಯಂ ಯಿಪ್ಪು ಜೊಂಗಿನ ಮೆಸ್ ಮುತಲ್ಲಿ ಬೈ ಮಜ್ಜಯರು ಸಿಂಬಿಯಲ್ಲ ಮುತಲ್ಲಿ ಬೈ ಮಜ್ಜ ಮೋವ ಗಾಯ ಯಿಪ್ಪು ನಲೇ ಕುಯಲ್ಲ ಜೀತನ್ ಗುಲೇನ್ ಕೊಯ್ ಜೀತು ಎಲ್ಲ ನಿದಲ್ಲಿ ಕೊ ಜೊಹಿರಿ ಹದ ನಾನ ಯಪ್ಪು ಮುಸಲ್ ಸಿಯನ್ ಮಾನ್ಯವ್ ಬೆಂಕೊ ದಾ ಡೊನಂತ ಎಲ್ಲ ದರಾಯಿ ಮ್ಯಾಮ್ ಸುಮಿ ಬ್ರಾಯಿ ಮಲೈ ಕಸಲ್ ಸಲ್ ದಲ್ಲಿ ಸಿ ಸಾ ಕಿಟ್ಟು ನೂ ಹಿನ್ ಬಯಲ್ಲ ನೊಬ್ಬ ಕಿಲಾಬಿನ್ ತೆರಗ್ಲಾಯ್ ನು ಐಲ ಕೆಟೆಕ್ ನಂತಮ್ ಉಸೈ ಮಹನಂ ಇಲ್ಯಾಸ ಎಲ್ಲ ನಿಬಾಲಕೊ ಔಸಿ ಇಸ್ಮಾಯಿಲ ಅಕ್ಬರಸೋ ಮುಂಜ ನವರ್ ಚೆನ್ನಿಸಾ ಅಗ್ ಮೆಹದಿ ಅಲ್ಲ ಜಬಲ್ ಕೊ ಚಾಬಿ ಖಾಬಂ ಮಗ ಓಬ ಮುಯರ್ ಸಿಖಾಯತು ಹಬಿ ಮೊಯ್ ಖಲೀಫ ಅಲ್ಲ ಬೊಕ ಮಿಜ್ಜಿದ ಕೊ ಹಂದಂಗ್ ಮೋ ಬಾಬಿ ಜಗರ್ ಸಲ್ ಮಾಚ ಬೋ ಮನ್ ಕಿರಿಯವಂ ಸಾಮೆ ಅಲ್ಲ ಹಿರಂ ನು ಯೊಗ್ ಬಾಯ್ ಬ ಅಗ್ ಬೊಕ ಮೆ ದಲ್ಲಿಲ್ಲ ಬತ್ ಯಂಗ್ನಾ ಮಿಲೇ ಅಹ್ಲು ಬೈಚಿಲಾಯಿ ಅಲ್ಲ ಬನ್ನೋ ಮಜಾರ್ ಬನ್ನೋ ಮಜಾರ್ ದಲ್ಲಿ ಸಂಭವ ಖೈಮ ದಲ್ಲಿ ದಲಲ್ ಚಡಿಕಿ ಮರ್ಸಬ ನೀವಾರಾಚೆ ಎಲ್ಲ ವಾರಿಯು ಮನೆಯೋ ದಿನಿಯೋ ಆಸಿ ನಿಯೋ ಬುರವೆ ನಾ ಮನ ಬನ್ ಸಾಯಿ ಬರಲ್ ಅನ್ವಾರಿ ಎಲ್ಲ ವಾರಿಯು ಮನೆಯೋ ದಿನಿಯೋ ಆಸಿ ನಿಯೋ ಬುರವೆ ನಾ ಮರ ಬನ್ ಸಾಯಿ ಬರಲ್ ಅನ್ವಾರಿ ಎಲ್ಲ ಸಲ್ಮಾ ನಿವಾ ಜಲ್ಕೊ ಜಾಂಗೋರಂ ಗದರ್ಕು ಮುಜೊ ಯಾಸ್ನಾ ಜಬನ್ ಎಲ್ಲ ಎಲ್ಲ ಬಾಯಮ್ಮ ಸಂಬಲ್ ಗಾಬ್ ಕೈಮ ಗುರುಸ್ ಬುರಬೆ ಕೆಡೆಂಗ ಏಬ್ ಕರ್ಗ ನಿಂಬಳ ಮಯಲ ಮಿದಲ್ಲಿ ಓ ಗಮ್ಯ ಓ ಸಲ್ಮಾ ಮಿದಲ್ಲಿ ನಯೋ ಗಂಗೋರ್ ಗಸಲ್ ಕೊಲ್ಲೆ ನಿಲ್ ಅನ್ವಾರಿ ಎಲ್ಲ ಕೆರಬ ಸಲ್ಮಾ ಕಿಸೆ ಆ ಸಿಂಧರತ್ ನರಂ ನಿರ್ಲೇರ್ ಗಾ ಚಾರ್ಬ ಅಗುವ ಚಾಯುವ ಎಲ್ಲ ಕೆರಬ ಸಲ್ಮಾ ಕಿಸೆ ಆ ಸಿಂ ನರನ್ನರಂ ನಿರ್ಲೇರ್ ಗಾರ್ಮ ಅಗುವ ಚಾಯುವ ಎಲ್ಲ ನಿದಲ್ಲಿ ಜೀ ದಲ್ಲಿ ಮಯಾಸಿ ಮುದಲ್ಲಿ ಕೊಜಲು ಸೈತಾನ ಮೆರ್ನ ಕೆರೋ ನಿರ್ಮಯಿ ಗಯಲ್ಲ ನಿದಲ್ಲಿ ಜೀ ದಲ್ಲಿ ಮಯಾಸಿ ಮುದಲ್ಲಿ ಕೊಜಲು ಸೈತಾನ ಮೆರ್ನ ಕೆರೋ ನಿರ್ಮಯಿ ಗಯಲ್ಲ ನಿದಲ್ಲಿ ಜೀ ದಲ್ಲಿ ಮಯಾಸಿ ಮುದಲ್ಲಿ ಕೊಜಲು ಸೈತಾನ ಮೆರ್ನ ಕೆರೋ ನಿರ್ಮಯಿ ಗಯಲ್ಲ ಸೈತಾನ ನೋನ ಕೆರೋ ಶತ್ರು ಕುನಿತ್ ಕುತಕೌ ದಿಗಿನ್ ಜನಾ ಬಿಂದು ಅಮ್ರಿನ್ ನೀಲ್ ನಯಲ್ಲ ಬನ್ನೋ ನಶಾರ್ ನಿಂಗ್ ಬರೆ ಜಂಬಾರ್ ಬರೆ ಕ್ವಾಲ ಸಲ್ಮಾ ದಿಗಿ ನೀ ಸಯಾರ್ ನೌ ಜೊಂಬೆಯಲ್ಲ ಇಬ್ಲಿಸ್ ಕರೋ ಜೊಂಗ್ ನಾಸಿಂ
roko ba joba daw ngir leer ga genn cero mbolo mayalaw asim defal na ko ngan go xamne ben ma su go gis no fu degul ko.